ಹೀತ್ ಹಾಮ ನಿರ್ಗುಣ ಯಾರ ನೀತಿಯ ಜಾನ್ ನಾನಕ ತುಮರಿ ಸರ್ಣ ಪುರುಖ ಪಗ ಮಹಾನು ಸರ್ಬ ಬೈಕುಂಠ ಮುಗ್ಧ ಮೋಹ ಪಾಯ ಏಕನೆ ಮುಖ ಹರ ಕೇ ಗುಣ ಗಾಯ ಅನಕ ರಾಜ ಭೋಗ ಬಡಿಯಾಯಿ ಹರ ಕೇ ನಾಮ ಕೀ ಕಥಾ ಮಾನ ಪಾಯಿ ಬಹು ಭೋಜನ ಕಾಪರ ಸಂಗೀತ ರಸನಾ ಜಪತಿ ಹರ ಹರ ನೀತ ಪಲೀ ಸೋ ಕರ್ಣಿ ಸೋಭಾ ತರ್ಮಂತ ಹೃದಯ ಬಸೇ ಪೂರ್ಣ ಗುರುಮಂತ ಸಾಧ ಸಾಂಗ ಪ್ರಭದೇಹೋ ನಿವಾ ಸರ್ಬ ಸುಖ ನಾನಕ ಪ್ರಗಾಸ ಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸುನ ಸಮಾಧಿ ಆಪ ಆಪನ ಕಿಯಾ ನಾನ ಕಾಪಿ ಫಿರ ಜಾ ಬಸ್ತಪದಿ ಜಬ ಅಕಾರಿ ಹು ಕಹ ನ ದೃಹ ತೇತಾ ಪಾಪನ ತಬ ಕಹತೆ ಹೋತಾ ಜಬ ಧಾರಿ ಆಪನ ಸಮ ಸಮಾಧ ತಬ ಬೈರ ವಿರೋಧ ಕೇ ಸಾಂಕ ಮಾಧ

ಅಹಂಕಾರ ಅಸಂಖನಾಮ ಅಸಂಖಾಮ ಅಗಮ್ ಅಗಮ್ ಅಸಂಖಲೋ ಅಸಂಖ ಸಿರ್ಪಾರ ಹೋಯ ಅಖರಿ ನಾಮ ಅಖರಿ ಸಾಲ ಅಖರಿ ಗ್ಯಾನ ಗೀತ ಗುಣ ಗಾಹ ಅಖರಿ ಲಿಖಣ ಬೋಲಣ ಬಾಣ ಅಖರಾ ಸಿರ ಸಂಜೋಗ ಬಖಾಣ ಜಿನ ಏ ಲಿಖೇ ತಿಸ್ಸರ ನಾಹೇ ಜಿ

ಸಂದ್ರಧಾತೆ ನಮಸ್ತಂದ್ರಗಾತೆ ನಮಸ್ತಂದ್ರಧೂತೆ ನಮಸ್ತಂಗ ಭೂತೆ ನಮಸ್ತಂಗ ಲೋಕೆ ನಮಸ್ತಂಗ ಶೋಕೆ ನಮಸ್ತಂದ್ರ ತಾಪೆ ನಮಸ್ತಂಗ ತಾಪೆ ನಮಸ್ತಂತ್ರ ಮಾನೆ ನಮಸ್ತಂಗ ನಿಧಾನೆ ನಮಸ್ತಂಗ ಗಾಹೆ ನಮಸ್ತಂಗ ಬಾಹೆ ನಮಸ್ತಂತ್ರ ಬರ್ಗೆ ನಮಸ್ತಂಗ ಸರ್ಗೆ ನಮಸ್ತಂಗ ಪ್ರಭುಗೆ ನಮಸ್ತಂಗ ಸಜೋಗೆ ನಮಸ್ತಂಗ ರಂಗೆ ನಮಸ್ತಂಗ ಭಂಗೆ ನಮಸ್ತಂಗ ಗಮೆ ನಮಸ್ತರಮೆ ನಮಸ್ತಂಗ ಜಲಾಶ್ರಯ ನಮಸ್ತಂಗ್ರಾಶ್ರಯ ನಮಸ್ತಂಗ ಜಾತೆ ನಮಸ್ತಂಗ ಪಾತೆ ನಮಸ್ತಂಗ ಅಮಜ್ಬೆ ನಮಸ್ತ ಅಜ್ಬೆಯ ದೇಶಂಗ ದೇಶೇ ನಮಸ್ತಂಗ ಪೇಸೆ ನಮಸ್ತಂದ್ರ ತಾಮೆ ನಮಸ್ತಂದ್ರ ಬಾಂಬೆ ನಮೋ ಸರ್ವಕಾಲೇ ನಮೋ ಸರ್ವದಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂಪೇ ನಮೋ ಸರ್ವಖಾಪೇ ನಮೋ ಸರ್ವಥಾಪೇ ನಮೋ ಸರ್ವಕಾಲೇ ನಮೋ ಸರ್ವಪಾಲೇ ನಮಸ್ತಸ್ತೇಭ ನಮಸ್ತಂಗ ಭೇಭ ನಮಸ್ತಂಗ ಅಜನ್ಮೇ ನಮಸ್ತಂಗ ಸುಭನಮೇ ನಮೋ ಸರ್ವಗೌಣೇ ನಮೋ ಸರ್ವಭೌಣೇ ನಮೋ ಸರ್ವರಂಗೇ ನಮೋ ಸರ್ವಭಂಗೇ ನಮೋ ಕಾಲಕಾಲೇ ನಮಸ್ತಸ್ದ್ಯಾಲೇ ನಮಸ್ತಂಗ ಬರ್ಣೇ ನಮಸ್ತಂಗ ಬರ್ಣೇ ನಮಸ್ತಂಗ ಜರಾರಂಗ್ ನಮಸ್ತಂಗ ರಥಾರಂಗ್ ನಮೋ ಸರ್ವತಂತೇ ನಮೋ ಸತಬಂಧೇ ನಮಸ್ತಂಗ್ರ ಸಾಕೇ ನಮಸ್ತಂಗ್ರ ಬಾಕೇ ನಮಸ್ತಂಗ ರಹಿಮೇ ನಮಸ್ತಂಗ ರೀಮೇ ನಮಸ್ತಂಗ ನಂತೇ ನಮಸ್ತಂಗ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ ಸುವಾಗೇ ನಮೋ ಸರ್ವಸೋಖಂಗ್ ನಮೋ ಸರ್ವಪೋಖಂಗ್ ನಮೋ ಸರ್ವಕರ್ತಾ ನಮೋ ಸರ್ವಹರ್ತಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವದ್ಯಾಲೇ ನಮೋ ಸರ್ವಪಾಲೇ ಚಾಚರಿ ಶಾಂದ ದ್ವಾಪ್ರಸಾದ ಅರೂಪ ಹೈ ಅನೂಪ ಹೈ ಅಜೂ ಹೈ ಅಪೂ ಹೈ ಅಲೇಖ ಹೈ ಅಪೇಖ ಹೈ ಅನಾಮ ಹೈ ಅಕಾಮ ಹೈ ಅತೇಹ ಅಪೇಹ ಅಜೀತ ಹೈ ಅಪೀತ ಹೈ ತ್ರಮಾನ ಹೈ ಧನ ಹೈ ತ್ರಬರ್ಗ ಹೈ ಅಸರ್ಗ ಹೈ ಅನಿಲ ಹೈ ಅನಾದ ಹೈ ಅಜೇ ಹೈ ಅಜಾದ ಹೈ ಅಜನ್ಮ ಹೈ ಅಬರ್ಣ ಹೈ ಅಭೂತ ಹೈ ಅಪರ್ಣ ಹೈ ಅಗಂಜ ಹೈ ಅಭಂಜ ಹೈ ಅಚೂಜ ಹೈ ಅಚಂಜ ಹೈ ಅಮೀಕ ಹೈ ರಫೀಕ ಹೈ ಅತಂತ ಹೈ ಅಬಂಧ ಹೈ ನಿರ್ಭೂಜ ಹೈ ಅಸೂಜ ಹೈ ಅಕಾಲ ಹೈ ಅಜಾಲ ಹೈ ಅಲಾ ಹೈ ಅಜಾ ಹೈ ಅನಂತ ಹೈ ಮಹಂತ ಹೈ ಅಲೀಕ ನಿರ್ಸರೀಕ ನಿರ್ಲಂಬ ಹೈ ಅಸಮ ಹೈ ಅಗಮ ಹೈ ಅಜಮ ಹೈ ಅಭೂತ ಹೈ ಅಶೂತ ಹೈ ಅಲೋಕ ಹೈ ಅಶೋಕ ಹೈ ಅಕರ್ಮ ಹೈ ಅಪರ್ಮ ಹೈ ಅಜೀತ ಹೈ ಅಪೀತ ಹೈ ಅಬಾ ಹೈ ಅಗಾ ಹೈ ಅಮಾನ ಹೈ ನಿಧಾನ ಹೈ ಅನೇಕ ಹೈ ಫಿರ್ ಏಕ ಹೈ ಭುಜಂಗ ಪ್ರಯಾತ ಛಂದ ನಮೋ ಸರ್ವಾನೇ ಸಮಸ್ತಿ ನಿಧಾನೇ ನಮೋ ದೇವದೇವೇ ಅಪೇಕ್ಷೀ ಅಪೇವೇ ನಮೋ ಕಾಲಕಾಲೇ ನಮೋ ಸರ್ವಾಲೇ ನಮೋ ಸರ್ವಗೌಣೇ ನಮೋ ಸರ್ವಪೌಣೇ ಅನಂಗೀಯ ನಾಥೆ ನರಸಂಗೀ ಪರಮಾತೆ ನಮೋ ಭಾನ ಭಾನೆ ನಮೋ ಮಾನ ಮಾನೆ ನಮೋ ಚಂದ್ರ ಚಂದ್ರೇ ನಮೋ ಭಾನ ಭಾನೆ ನಮೋ ಗೀತ ಗೀತೆ ನಮೋ ತಾನ್ ತಾನೆ ನಮೋ ನೃತ್ಯ ನೃತ್ಯ ನಮೋ ನಾದ ನಾದೆ ನಮೋ ಬಾಲ ಬಾನೆ ನಮೋ ಬಾದ ಬಾದೆ ಅನಂಗೀಯ ನಾಮೇ ಸಮಸ್ತಿ ಸ್ವರೂಪೆ ಪರಭಂಗೀ ಪ್ರಭಾತೆ ಸಮಸ್ತಿ ವಿಭೂತೆ ಕಲಂಕಂ ಮಿನಾನೆ ಕಲಂಕಿ ಸ್ವರೂಪೆ ನಮೋ ರಾಜೇಶುಂ ಪರಂ ರೂಪೆ ನಮೋ ಜೋಗ ಜೋಗೇಶುಂ ಪರಂ ಸಿದ್ಧೇ ನಮೋ ರಾಜೇಶುಂ ಪರಂ ವೃದ್ಧೆ ನಮೋ ಶಸ್ತ್ರಪಾನೆ ನಮೋ ಅಶ್ತ್ರಮಾನೆ ನಮ ಪರಮ ಜ್ಞಾತ ನಮೋ ಲೋಕ ಮಾತಾ ಅಪೇಕ್ಷೀಯ ಪರಮೀಯ ಭೋಗೀಯ ಭುಗತೆ ನಮೋ ಜೋಗ ಜೋಗೇಶುಂ ಪರಂ ಜುಗತೆ ನಮೋ ನಿತ ನಾರಾಯಣೇ ಕ್ರೂರ್ ಕರ್ಮೇ ನಮೋ ಪ್ರೇತ ಅಪ್ರೇತೆ ವಿಸುಧರ್ಮೇ ನಮೋ ರೋಗ ಹರ್ತಾ ನಮೋ ರಾಗ ರೂಪೇ ನಮೋ ಶಾಹ ಶಾಹಂಗ ನಮೋ ಪೂಪೇ ನಮೋ ದಾನ ದಾನೆ ನಮೋ ಮಾನ ಮಾನೆ ನಮೋ ರೋಗ ರೋಗೇ ನಮಸ್ತಂಗ ಸನಾನೆ ನಮೋ ಮಂತ್ರ ಮಂತ್ರಂಗ ನಮೋ ಯಂತ್ರ ಯಂತ್ರಂಗ ನಮೋ ಇಷ್ಟ ಇಷ್ಟೇ ನಮೋ ತಂತ್ರ ತಂತ್ರಂಗ ಸದಾ ಸಚ್ಚಿದಾನಂದ ಸರ್ವಂಗ ಪ್ರಣಾಸಿ ಅನುಪೇ ಅರುಪೇ ಸಮಸ್ತ ನಿವಾಸಿ ಸದಾ ಸಿದ್ಧಾಭೃತ ಕರ್ತ ಆದೋ ಓರ್ದರ್ದ ಅಗಂಗ ಓಘರ್ತ ಪರಂ ಪರಂ ಪರಮೇಶಂ ಪ್ರೋಚ ಪಾಲಂಗ ಸದಾ ಸರ್ವದಾ ಸಿದ್ಧಾತಾ ದಯಾಲಂಗ ಅಶೇದಿಯ ಪೇದಿಯ ನಾಮಂಗ ಕಾಮಂಗ ಸಮಸ್ತೋಪರಾಜಿ ಸಮಸ್ತಸ್ತಾಮಂಗ ತೇರಾ ಜೋರ ಚಾಚರಿ ಶಾಂದ ಜಲೇ ಹೈ ಥಲೇ ಹೈ ಅಪೀತ ಹೈ ಪೇಹ ಪ್ರಭು ಹೈ ಅಜೂ ಹೈ ಅದೇಶ ಹೈ ಪೇಶ ಭುಜಂಗ ಪ್ರಯಾತ ಛಂದ ಅಗಾಧೆ ಅಬಾಧೆ ಅನಂದಿ ಸುರುಭೇ ನಮೋ ಸರ್ವಾನೆ ಸಮಸ್ತಿ ನಿಧಾನೆ ನಮಸ್ತಮಂಗ ನೃಣಾಥೆ ನಮಸ್ತಮಂಗ ಪರಮಾಥೆ ನಮಸ್ತಮಂಗ ಗಂಜೆ ನಮಸ್ತಮಂಗ ಪಂಜೆ ನಮಸ್ತಮಂಗ ಕಾಲೇ ನಮಸ್ತಮಂಗ ಪಾಲೇ ನಮೋ ಸರ್ವಕಾಲೇ ನಮೋ ಸರ್ವದೇಶ ನಮೋ ಸರ್ವೇಶೆ ನಮೋ ರಾಜರಾಜೆ ನಮೋ ಸಾಜೆ ನಮೋ ಶಾ ಶಾಹೇ ನಮೋ ಮಾ ಮಾಹೆ ನಮೋ ಮಾಹ ಮಾಹೆ ನಮೋ ಶಾ ಶಾಹೇ ನಮೋ ಮಾಹ ಮಾಹೆ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಖ ರೋಖೆ ನಮೋ ಸೋಖ ಸೋಖೆ ನಮೋ ಸರ್ವರೋಗೇ ನಮೋ ಸರ್ವಭೋಗೇ ನಮೋ ಸರ್ವಜೀತಂಗ್ ನಮೋ ಸರ್ವೀತಂಗ್ ನಮೋ ಸರ್ವಜ್ಞಾನಂ ಪರಂ ತಾನಂಗ್ ನಮೋ ಸರ್ವಂತರಂಗ್ ನಮೋ ಸರ್ವಜಂತರಂಗ್ ನಮೋ ಸರ್ವದೃಸಂಗ್ ನಮೋ ಸರ್ವಕೃಸಂಗ್ ನಮೋ ಸರ್ವರಂಗೇ ದ್ರಭಂಗೀಯ ರಂಗೇ ನಮೋ ಜೀವ ಜೀವಕ ನಮೋ ಬೀಜ ಬಿಜೆ ಅಖಿಜೆ ಬಿಜೆ ಸಮಸ್ತಂಗ್ ಪ್ರಸಿಜೆ ಕೃಪಾಲಂಗ್ ಸ್ವರೂಪೇ ಕುಕರ್ಮಂಗ್ ಪ್ರಣಾಸಿ ಸದಾ ಸರ್ವದಾ ಹೃದಯ ಸಿದ್ಧಂಗ್ ನಿವಾಸಿ ಚರ್ಪಣ ಶಾಂತ ತ್ವ ಪ್ರಸಾದ ಅಮೃತ ಕರ್ಮೇ ಅಮೃತ ತರ್ಮೇ ಅಖಲ ಜೋಗೇ ಅಚಾಲ ಭೋಗೇ ಅಚಾಲ ರಾಜೇ ಅಟಾಲ ಸಾಜೇ ಅಖಲ ಧರ್ಮಂಗ್ ಅಲ್ಲಾಹ ಕರ್ಮಂಗ್ ಸರ್ವಂಗ ದಾತಾ ಸರ್ವಂಗ ಜ್ಞಾತಾ ಸರ್ವಂಗ ಪಾನೆ ಸರ್ವಂಗ ಮಾನೆ ಸರ್ವಂಗ ಪ್ರಾಣಂಗ್ ಸರ್ವಂಗ ಪ್ರಾಣಂಗ್ ಸರ್ವಂಗ ಭುಕ್ತಾ ಸರ್ವಂಗ ಜುಗ್ತಾ ಸರ್ವಂಗ ದೇವಂಗ್ ಸರ್ವಂಗ ಭೇಮ ಸರ್ವಂಗ ಕಾಲೇ ಸರ್ವಂಗ ಪಾಲೇ ರುವಾಲ್ ಶಾಂತ ತ್ವ ಪ್ರಸಾದ ಆದ್ರೂಪನಾದ ಮೃತ ಅಜೌನ ಪುರುಖ ಪಾರ ಸರ್ವಾಂತರಮಾನ್ ದೇವ ಭೇವಾದುದಾರ ಸರ್ಪಾಲಕ ಸರ್ವಕಾಲಕ ಸರ್ವಗೋಪನ ಕಾಲ ಜತರ್ದತರ್ ವಿರಾಜೇವ ತೂತುರ ಬ್ರಸಾಲ್ ನಾಮಠಾಮನಾ ಜಾತ ಜಾಗರೂಪರಂಗ್ನ ರೇಖಾದ ಪಾದ ಪುರುಖದಾರ ಮೂರ್ತ ಅಜೋನ್ ಆದ ಸೇಗ ದೇಸೋರ್ ದೇಸೋರ್ನ ಪೇ ಜಾಗರೂಪರೇಖನ ರಾಗ ಜತರ್ ತತರ್ ಸವಸ ಹೋಯ ಫೈಲೋ ಅನುರಾಗ ನಾಮ ಕಾಂಬಿಹೀನ್ ಪೇಖತಾಮ ಮುನ ಜಾಯ ಸರ್ಮಾನ್ ಸರ್ವತ್ರ ಮಾಸ ದಯ ಮಾನತಾ ಹೇ ಏಕ ಮೂರ್ತ ಅನೇಕ ದರ್ಶನ ಕೀನ್ ರೂಪ ಅನೇಕೇಲ ಖೇಲ ಅಖೇಲ ಖೇಲನ ಅಂತ ಕೋ ಫಿರ್ ಏಕ ದೇ ಭೇವನಾ ಜಾನೇ ಜಯ ಬೇದೌರ್ ಕೇವ ರೂಪರಂಗನಾ ಜಾತ್ ಪಾಸೋ ಜಾನೇ ಕೇ ಜಯಪತಾತ್ಮಾತ್ಮ ಜಾತ ಜಾಗರ ಜನ ಮರಣ ವಿಹೀನ ಚಕ್ರ ಬಕ್ರ ಫಿರ ಚತ್ರ ಚಕ್ರ ಮಾರ ನಿಪುರ ತೀನ್ ಲೋಕ ಚೌದ ಕೇ ವಿಖೇ ಜಗ ಜಾ ಪೈ ಜಯ ಜಾಪ ಆ ದೇವನಾದ ಮೂರ್ಥ ಪ್ಯೋ ಸಭ ಜಯ ಥಾಪ
ಪರಮರೂಪನೀತ ಮೂರ್ತ ಪೂರ್ಣ ಪುರುಖ ಪಾರ